ಧೀರ ಲಲಿತ ತರ ವಿಷದ ತರ ಘನಸಾರ ಮಯೋರ್ಧ್ವಪುಂಡ್ರ ರೇಖಾದ್ವಯ ರುಚಿರ ಸುಖವೀಶ್ವರ ದಳಿ ಭಾಸ್ವರ ಕಮಲೋದರ ಘಟಮೇದುರ ನವಕೇಸರ ತತಿ ಭಾಸುರ ಪರಿಪಿಂಜರ ಕನಕಾಂಬರ ಲಲಿತೋದರ ತದಾಲಂಬಜಂಭ.

ಹರಿಪುಮಣಿಸ್ತಂಭ ಗಂಭೀರ ಮರಂಭ ಸ್ತಂಭನ ಸಮುಜೃಂಭಮಾಣ ಪೀವರೋರು ಯುಗಳ ತದಾಲಂಬ ಪೃಥು ಕದಳೀ ಮುಕುಳ ಮದಹರಣ ಜಘ ಜಂಘ ಯುಗಳ ನವ್ಯದಳ ಭವ್ಯ ಕಲಪೀತಮಲ ಶೋಣಿಮಲ ಸನ್ಮೃದುಲ ಸತ್ಕಿಸಲಯಾಮ್ರ ಜಲ ಜಲಕಾರಿ ಬಲ ಶೋಣ ತಲಪತ್ ಕಮಲ ನಿಜಾಶ್ರಯ ಬಲಬಂದೀಕೃತ ಶರದಿಂದು ಮಂಡಲೀ ವಿಭ್ರಮದಾದಭ್ರ ಶುಭ್ರ ಪುನರ್ಭವಾಧಿಷ್ಠಿತಾಂಗುಳಿ ಗಾಢ ನಿಪೀಡಿತ ಪದ್ಮಾಸನ ಚಾನುತಲಾವಧಿ ಲಂಬ ವಿಡಂಬಿತ ವಾರಣ ಶುಂಡಾದಂಡ ವಿಜೃಂಭಿತ ನೀಲಮಣಿಮಯ ಕಲ್ಪಕ ಶಾಖಾ ವಿಭ್ರಮದಾಯಿ ಮೃಣಾಳಲತಾಯಕ ಸಮುಜ್ವಲತರ ಕನಕವಲಯ ವಲ್ಲಿತೈಕತರ ಬಾಹುದಂಡ ಯುಗಳ ಯುಗಪದುದಿತ ಕೋಟಿ ಖರಕರ ಹಿಮಕರ ಮಂಡಲ ಜಾಜ್ವಲ್ಯಮಾನ ಸುದರ್ಶನ ಪಾಂಚಜನ್ಯ ಸಮುತ್ತುಂಗಿತ ಶೃಂಗಾಪರ ಬಾಹು ಯುಗಳ ಅಭಿನವ ಚಾಣ ಸಮುತ್ತೇಜಿತ ಮಹಾಮಹಾನಿಲ ಖಂಡ ಮದ ಖಂಡನ ನಿಪುಣ ನವೀನ ಪರಿತಪ್ತ ಕಾರ್ತಸ್ವರ ಕವಚಿತ ಮಹನೀಯ ಪೃಥುಲ ಸಾಲಗ್ರಾಮ ಪರಂಪರಾಗುಂಭಿತ ನಾಭಿಮಂಡಲ ಪರ್ಯಂತ

ಧಾಟೀಧರ ಮಣಿಗಣ ಕಿರಣ ವಿಸರಣ ಸತತ ವಿಧುತ ತಿಮಿರ ಮೋಹ ಗರ್ಭಗೇಹ ಅಪರಿಮಿತ ವಿವಿಧ ಭುವನ ಭರಿತಾಖಂಡ ಬ್ರಹ್ಮಾಂಡ ಮಂಡಲ ಪಿ ಚಂಡಿಲ ಆರ್ಯ ಧುರ್ಯಾನಂತಾರ್ಯ ಪವಿತ್ರ ಖನಿತ್ರ ಪಾತ ಪಾತ್ರೀಕೃತ ನಿಜ ಚುಂಬಿತ ಗತವ್ರಣ ಕಿಣ ವಿಭೂಷಣ ವಹನ ಸೂಚಿತ ಶ್ರಿತ ಜನವತ್ಸಲತಾಧಿಕ ಶಯನ ಮಡ್ಡುಡುಂಡಿಮ ಢಮರು ಜರ್ಜರ ಕಾಹಳಿ ಪಟಹಾವಳಿ ಮೃದುಮರ್ದಶಾಲಿ ಮೃದಂಗ ದುಂಧುಭಿ ಢಕ್ಕಿಕಾಮುಖ ಹೃಜ್ಯವಾಜ್ಯಗ ಮಧುರ ಮಂಗಳನಾದ ಮೇದುರ ವಿಶ್ರುಮರಸರಸಗಾನರಸರುಚಿರ ಸಂತತ ಸಂತನ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟಪಟವಾಸ ಶ್ರೀನಿವಾಸ ಸುಪ್ರಸನ್ನೋ ವಿಜಯತ ನಾಟ ಆರಭಿ ಭೂಪಾಳ ಬಿಲಹರಿ ಮಾಯಾ ಮಾಡವ ಗೌಳ ಅಸಾವೇರಿ ಸಾವೇರಿ ಶುದ್ಧ ಸಾವೇರಿ ದೇವಗಾಂಧಾರಿ ಧನ್ಯಾಸಿ ಬೇಗಡ ಹಿಂದೂ

ಶಂಕರಾಭರಣ ಮೋಹನ ರೇಗುಪ್ತಿ ಸೌರಾಷ್ಟ್ರಿ ನೀಲಾಂಬರಿ ಗುಣಕ್ರಿಯ ಮೇಘಗರ್ಜನಿ ಹಂಸಧ್ವನಿ ಶೋಕವರಾಳಿ ಮಧ್ಯಮಾವತಿ ಝಂಝೂಟಿ ಸುರಟಿ ದ್ವಿಜಾವಂತಿ ಮಲಮಲಯಾಂಬರಿ ಕಾಫಿ ಪರಶುಧನಾಸರಿ ದೇಶಿಕ ತೋಡಿ ಆಹಿರಿ ವಸಂತ ಗೌಳಿ ಪಂತು ಕೇದಾರ ಗೌಳಿ ಕನಕಾಂಗಿ ರತ್ನಾಂಗಿ ಗಾನಮೂರ್ತಿ ವನಸ್ಪತಿ ವಾಚಸ್ಪತಿ ದಾನವತಿ ಮಾನರೂಪಿ ಸೇನಾಪತಿ ಹನುಮತ್ತೋಡಿ ದೀನುಲವು ನಾಟಕ ಪ್ರಿಯ ಕೋಕಿಲ ಪ್ರಿಯ ರೂಪವತಿ ಗಾಯಕ ಪ್ರಿಯ ವಕುಳಾಭರಣ ಚಕ್ರವಾಕ ಸೂರ್ಯಕಾಂತ.

ಝಂಕಾರ ಧ್ವನಿ ನಟ ಭೈರವಿ ಗೀರ್ವಾಣಿ ಹರಿಕಾಂಭೋಜಿ ಧೀರ ಶಂಕರಾಭರಣ ನಾಗಾನಂದಿನಿ ಯಾಗಪ್ರಿಯ ವಿಶ್ರುಮರ ಸರಸಗಾನರಸೇತ್ಯಾದಿ ಸಂತತ ಸಂತಜ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟ ಪಟವಾಸ ಶ್ರೀ ಶ್ರೀನಿವಾಸ ಸುಪ್ರಸನ್ನೋ